0: ಹೇಳಿದರು. ಮೇರೆ ಹೆಸರು ವಂಚಕರ ಆಗಿದೆ.
1: Deploying standby, primary route.